0: ni ajama jama, ajama jama, ajamu ye. Nigin jama bo luo.
1: ET Winyo or radio.